0: ಶ್ರೋತೃಗಳೇ, ಕಾವ್ಯಧಾರೆ ಈ ಶೀರ್ಷಿಕೆ ಅಡಿಯಲ್ಲಿ ಕೇಳಿ ಸ್ವರಚಿತ ಕವಿತಾ ವಾಚನ ಸುಧಾ ವಿಕ್ರಮ್ ಅವರಿಂದ.
1: ಎಲ್ಲರಿಗೂ ನಮಸ್ಕಾರ. ನಾನು ಸುಧಾ ವಿಕ್ರಮ್. ನಾನು ಭೂತಾಯಿಯ ಅಹವಾಲು ಎನ್ನುವ ಕವಿತಾ ವಾಚನ ಮಾಡುತ್ತಿದ್ದೇನೆ. ನನಗೇನು ಕೊಟ್ಟೆ ಮಾನವ, ನಾನು ನಿಮಗೆ ಮಾಡಿದ ಉಪಕಾರಕ್ಕೆ ನಿಮ್ಮ ಅಪಚಾರ ನನ್ನ ಮೇಲೆ ಅತಿಯಾಯಿತು, ಅತಿಯಾಯಿತು. ನಿಮಗೋಸ್ಕರ ಪ್ರತಿಯೊಂದು ಲೆಕ್ಕಾಚಾರದೊಳಿಟ್ಟು ಸುಂದರ ಜೀವನ ನಿಮ್ಮದಾಗಲೆಂದು ಹರಸಿ ಸೃಷ್ಟಿಸಿದ ಸೃಷ್ಟಿಗೆ ಸವಾಲೆಸೆವ. ನಿಮ್ಮ ದಾಷ್ಟ್ಯತನಕ್ಕೆ ಏನೆನ್ನ ಬೇಕೋ, ನಿಮ್ಮ ಮನೆ ಕಟ್ಟಲು ನನ್ನ ನದಿಯೊಳಗಿನ ಮರಳನ್ನು ತೋಡಿ ನನ್ನ ಸೆಲೆಯನ್ನು ಒಣಗಿಸಿದಿರಿ. ನಿಮ್ಮ ಮನೆ ಕಟ್ಟಲು ನನ್ನ ನದಿಯೊಳಗಿನ ಮರಳನ್ನು ತೋಡಿ ನನ್ನ ಸೆಲೆಯನ್ನು ಒಣಗಿಸಿದಿರಿ. ನನ್ನ ಮಧ್ಯದಲ್ಲಿ ನಿಮ್ಮ ಮನೆ ಕಟ್ಟಿದಿರಿ. ಮಳೆ ಹೆಚ್ಚಾದಾಗ ನೀರು ಎತ್ತ ಹೋಗುವುದೆಂದು ತೋರದೆ ಕಕ್ಕಾ ಬಿಕ್ಕಿ ಮಾಡಿದಿರಿ. ನನ್ನ ಮೇಲಿದ್ದ ಸುಂದರವಾದ ಆಕಾರದಲ್ಲಿದ್ದ ಬಂಡೆಗಳನ್ನು ಕೊರೆದು ನಿಮ್ಮ ಮನೆಯ ನೆಲಕ್ಕೆ ಹಾಸಿದಿರಿ. ಅದೂ ನಿಮಗೆ ಹಳತಾದಾಗ ಅದನ್ನು ಒಡೆದು ವಿಕೃತಗೊಳಿಸಿ ಬಿಸುಟು ನನ್ನ ಅಂದಗೆಡಿಸಿದಿರಿ. ನೀವು ಆರಾಮವಾಗಿರಲೆಂದು ನನ್ನ ಮೇಲೆ ಮೂರು ಪಾಲು ನೀರು ಬಂದು ಪಾಲು ಭೂಮಿಯನ್ನು ಇಟ್ಟ ದೇವರಿಗೇ ಸವಾಲೆಸೆಯುವಂತೆ ದೇವಸ್ಥಾನಗಳ ಕೆರೆಗಳನ್ನು ಮುಚ್ಚಿಸಿದಿರಿ. ನನ್ನ ಮೇಲೆ ಮೂರು ಪಾಲು ನೀರು ಒಂದು ಪಾಲು ಭೂಮಿಯನ್ನ ಇಟ್ಟ ದೇವರಿಗೆ ಸವಾಲೆಸೆಯುವಂತೆ ದೇವಸ್ಥಾನಗಳ ಕೆರೆಗಳನ್ನು ಮುಚ್ಚಿಸಿದಿರಿ. ನನ್ನೊಳಗಿನ ಅಚ್ಚುಕಟ್ಟಾಗಿರುವ ವಸ್ತುಗಳನ್ನು ವಿಕೃತಗೊಳಿಸಿ ನನ್ನ ಮೇಲೆಯೇ ಬಿಸಿಟು ಸುಂದರಿಯಾದ ನನ್ನ ಮಗಳು ಪ್ರಕೃತಿಯನ್ನು ಹಾಳುಗೆಡಿಸಿ ನಿಮ್ಮ ಕುಕೃತ ಬುದ್ಧಿಯನ್ನು ತೋರಿಸುತ್ತಿರುವಿರಿ. ಮಾನವರೇ, ನೀವು ನಿಮಗೆ ಉಸಿರಾಟ ನೀಡಿ ಬದುಕಿಸುವ ಮರಗಳಿಗೆ ಕೊಡಲಿ ಹಾಕುವ ನೀವು ನಿಮ್ಮ ನಾಳಿನ ಜನಾಂಗಕ್ಕೆ ನಾಳಿನ ಪೀಳಿಗೆಗೆ ಏನನ್ನು ಉಳಿಸುವಿರಿ, ಏನನ್ನು ಉಳಿಸುವಿರಿ? ಆಲೋಚಿಸಿದಿರಾ? ಸಮುದ್ರದ ಆಳವನ್ನು ಅಳೆಯ ಹೊರಟಿರುವ ನೀವು ನಿಮ್ಮ ಮನಸ್ಸಿನಾಳಕ್ಕೆ ಹೊಕ್ಕು ನೋಡಿರುವಿರಾ? ಕ್ಷಮೆಯಾ ಧರಿತ್ರಿ ಎಂದು ನನ್ನನ್ನು ಹೊಗಳಿ ಹೊನ್ನ ಶೂಲಕ್ಕೇರಿಸುತ್ತಿರುವಿರಿ. ನನ್ನ ಸಹನೆಗೂ ಒಂದು ಮಿತಿ ಇದೆ. ಮೀರುವ ಮುಂಚೆ ಎಚ್ಚೆತ್ತುಕೊಳ್ಳಿ, ಎಚ್ಚೆತ್ತುಕೊಳ್ಳಿ. ನಾವು ದನಗಳು, ಎತ್ತುಗಳು. ನಾವು ದನಗಳು, ಎತ್ತುಗಳು, ಎಲ್ಲರೂ ನಿಮಗೆ ಸಹಾಯ ಮಾಡುವವರೇ ತಾನೇ. ದನದ ಹಾಲನ್ನು ನೀವು ಕುಡಿದು ನಿಮ್ಮ ಮಕ್ಕಳಿಗೂ ಹಾಲು ತುಪ್ಪ ಬೆಣ್ಣೆ ತಿನ್ನಿಸಿ ಬೆಳೆಸಿ ಮುದಿಯಾಗಿ ಹಾಲು ಕೊಡುವುದು ನಿಲ್ಲಿಸಿದಾಗ ಯಾರಿಗೋ ಮಾರುವಿರಿ, ಇಲ್ಲ ರಸ್ತೆಗೆ ದೂಡುವಿರಿ. ದನ ಕರು ಹಾಕಿದಾಗ ಹೆಣ್ಣು ಕರು ಆದರೆ ಇಟ್ಟುಕೊಳ್ಳುವಿರಿ, ಗಂಡಾದರೆ ಅದೂ ರೋಡಿಗೆ. ನೀವು ಬೇಡವೆಂದು ರೋಡಿಗೆ ದುಡಿದರೂ ಗದ್ದೆ ಉಳಲು, ಭಾರ ಹೊರಲು, ಬಂಡಿಗೆ ಕಟ್ಟಲು ಅವೇ ಎತ್ತುಗಳೇ ತಾನು ಬೇಕು. ನಮ್ಮ ಬಳಗವೆಲ್ಲ ನಿಮಗೆ ಉಪಕಾರ ಮಾಡುವವರೇ. ಉತ್ತು ಹೊತ್ತು ಹಾಲು ಮೊಸರು ಕೊಟ್ಟು ಗದ್ದೆಗೆ ಗೊಬ್ಬರ ಕೊಟ್ಟು ಸಲಹುವರು ನಮ್ಮನ್ನು. ಕಡೆ ತನಕ ಕಡೆಗಾಣಿಸದೆ, ಕಟುಕರಿಗೆ ಒಪ್ಪಿಸದೆ ಅಲ್ಪ ಸ್ವಲ್ಪ ತಿಂಡಿ ಕೊಟ್ಟು ನೋಡಿಕೊಳ್ಳುವ ಔದಾರ್ಯ ತೋರರಾರಿರ ಮಾನವರೇ? ಅಲ್ಪ ಸ್ವಲ್ಪ ತಿಂಡಿ ಕೊಟ್ಟು ನೋಡಿಕೊಳ್ಳುವ ಔದಾರ್ಯ ತೋರಲಾರಿರ ಮಾನವರೇ? ಜಾತಿ ಮತ, ಜಾತಿ ಮತ ಮತವೆಂದು ಮತಿಯಗೆಡುವ ಜನರೇ ನೀವು. ಮತದ ಅರ್ಥವ ಅರಿಯಿರಿ ಮೊದಲು. ಮತವೆಂದರೆ ಮನುಜರೆಲ್ಲರನ್ನು ಒಂದೇ ಎಂದು ಕಾಣುವ ರೀತಿ. ಜಗಳ ಕನದ ಇಲ್ಲದ ಮತವೇ ದೊಡ್ಡದೆಂದು ಜಗಕ್ಕೆ ಸಾರಿ. ಒಂದೇ ಭೂಮಿ, ಒಂದೇ ಗಗನ, ಒಂದೇ ಮನುಜರೆಲ್ಲರೂ ಒಂದೇ ಸಮಾನ. ಜಗಳ ಕದನ ಇಲ್ಲದ ಮತವೇ ದೊಡ್ಡದೆಂದು ಜಗಕ್ಕೆ ಸಾರಿ. ಒಲವು ಒಮ್ಮತ ತೋರುವ ಮತವೇ ಬದುಕಲೆಮಗೆ ಜಗಕ್ಕೆ ದಾರಿ. ದಯೆಯ ಧರ್ಮವ ಕಲಿಸುವ ಮತವೇ ಬೇಕು ನಮಗೆ ಎಂದು ನೋಡಿ. ಶಾಂತಿಗಾಗಿ ಇರುವ ಮತವ ಕಲಹದಲ್ಲಿ ಕಳೆಯಬೇಡಿ. ಮತದ ಮಹಿಮೆಯ ಅರಿಯದೆ ಕೊನೆಗೂ ಪತನದತ್ತ ಹೆಜ್ಜೆಯನ್ನಿಡುವ ಜನರೇ ನೀವು. ಮತದ ಅರ್ಥವ ಅರಿಯಿರಿ, ಮತದ ಅರ್ಥವ ಅರಿಯಿರಿ. ಹಿಂಸೆ ಕ್ರೌರ್ಯಕ್ಕೆ ಕಡಿವಾಣ ಹಾಕಿ ಸಕಲ ಜೀವಿಗಳ ರಕ್ಷಣೆ ತುಂಬಿದ ವಿಶ್ವಕ್ಕೆ ಭದ್ರ ಬುನಾದಿಯಾದ ಮತವೇ ಬೇಕು ಎಂದು ಅರಿತು ಬಾಳಿ. ನೀವು ಬದುಕಿ ಬೇರೆಯವರಿಗೂ ಬಾಳಲು ಬಿಡಿ. ನಾನು ಕವಿಯಾದೆ, ನಾನು ದೊಡ್ಡ ಕವಿಯಾದೆ, ನಾನು ಪ್ರಸಿದ್ಧ ಕವಿಯಾದೆ. ಹೆಮ್ಮೆಯಲ್ಲಿ ಹಿಗ್ಗಿದೆ. ನನ್ನ ಬಳಗದವರೆಲ್ಲರಿಗೂ ಹೇಳಿದೆ, ನನ್ನ ಬಳಗದವರೆಲ್ಲರಿಗೂ ಹೇಳಿದೆ. ನನ್ನ ಚಿಕ್ಕಂದಿನಿಂದ ಕವನ ಲೇಖನ ಬರೆಯುವ ಹವ್ಯಾಸ ಸಾರ್ಥಕ ಆಯಿತೆಂದುಕೊಂಡೆ. ಕವನಗಳನ್ನು ಸಿನಿಮಾಗಳಿಗೆ ಕಳುಹಿಸಿದೆ. ನನ್ನ ಕವನವಿದ್ದ ಸಿನಿಮಾ ಗಲ್ಲ

0: ಪೆಟ್ಟಿಗೆಯಲ್ಲಿ ಯಶಸ್ವಿಯಾಯಿತು. ನಾನು ಬರೆದ ಲೇಖನಗಳನ್ನು ಎಲ್ಲ ಕಡೆ ಪ್ರಕಟವಾದವು. ಎಲ್ಲರೂ ನನ್ನನ್ನು ಹಾಡಿ ಹೊಗಳಿದರು. ನಾನು ಕಾಯುತ್ತಿದ್ದ ದಿನ ಬಂದೇ ಬಿಟ್ಟಿತು. ನನ್ನನ್ನು ಸನ್ಮಾನ ಮಾಡಲು ಸಮಾರಂಭ ಏರ್ಪಾಟಾಯಿತು. ನನ್ನನ್ನು ಆಹ್ವಾನಿಸಿದರು. ನಾನು ಹೋದರೆ ಅಲ್ಲಿ ಸಭೆಯಲ್ಲಿ ಎಲ್ಲರೂ ನನ್ನನ್ನು ಪ್ರಶಂಸೆಗೈದರು. ನನ್ನನ್ನು ಸ್ಟೇಜಿನ ಮೇಲೆ ಬರಹೇಳಿದರು. ನಾನು ಹೆಮ್ಮೆಯಿಂದ ಸಭಿಕರೆಲ್ಲರತ್ರ ಕಣ್ಣಾಡಿಸುತ್ತಾ ಸ್ಟೇಜಿನ ಮೇಲೆ ಹತ್ತುತ್ತಿದ್ದೆ. ಅರೇ ಇದೇನು, ನಾನು ದಬ್ಬನೇ ಬಿದ್ದೆ. ನಾನು ಬಿದ್ದ ಶಬ್ದಕ್ಕೆ ಮನೆಯವರೆಲ್ಲರೂ ನನ್ನ ಮಂಚದ ಬಳಿ ಬಂದು ನಿಂತಿದ್ದರು. ತಾಗಿತಾ, ಪೆಟ್ಟಾಯಿತಾ ಎಂದು ಒಂದೇ ಸಮನೆ ಕೇಳುತ್ತಿದ್ದರು. ನನಗೇನೂ ತಾಗಿರಲಿಲ್ಲ. ಆದರೆ ನಾನು ನನ್ನ ಕನಸಿನಿಂದ ಹೊರಗೆ ಬಂದಿದ್ದೆ. ನನ್ನ ಕನಸಿನ ಬಗ್ಗೆ ಆಲೋಚಿಸುತ್ತಾ ವಾಸ್ತವಕ್ಕೆ ಬಂದು ತಲೆ ತಗ್ಗಿಸಿದೆ. ಹೆಣ್ಣು ಹೆಣ್ಣಾಗಿ ಹುಟ್ಟಿದರೂ ಹೆಮ್ಮೆಯಿಂದಿರಬೇಕು, ಹಿರಿಮೆಯಿಂದ ಬಾಳಬೇಕು. ನೀವಾಗಬೇಕಿಲ್ಲ ಸೀತೆ ಸಾವಿತ್ರಿಯರು, ಯಾಕೆಂದರೆ ಈಗ ಇಲ್ಲಿ ಇಲ್ಲ ಶ್ರೀರಾಮ ಋಷಿಗಳು. ನೀವಾಗಬೇಕಿಲ್ಲ ದ್ರೌಪದಿ ಮಂಡೋದರಿಯರು, ಯಾಕೆಂದರೆ ಈಗ ಇಲ್ಲಿ ಇಲ್ಲ ರಾವಣ ಪಂಚಪಾಂಡವರು. ನೀವಾಗಬೇಕಿಲ್ಲ ಇಲ್ಲಿ ದ್ರೌಪದಿ ಮಂಡೋದರಿಯರು, ಯಾಕೆಂದರೆ ಈಗ ಇಲ್ಲಿ ಇಲ್ಲ ರಾವಣ ಪಂಚಪಾಂಡವರು. ಆದರೆ ನೀವಾಗಬೇಕು ಕಾಳಿದುರ್ಗೆಯರು. ಯಾಕೆಂದರೆ ಇದ್ದಾರೆ ಈಗಲೂ ಇಲ್ಲಿ ದುರ್ಯೋಧನ ದುಶ್ಯಾಸನರನ್ನು ಮೀರಿಸುವ ರಾಕ್ಷಸರು. ನೀವಾಗಬೇಡಿ ಅಬಲೆಯರು, ನೀವಾಗಬೇಕು ಸಬಲೆಯರು ಸ್ವಾವಲಂಬಿ. ನಿಮ್ಮನ್ನು ಕೆಣಕುವವರಿಗೆ ಆಗಿ ನೀವು ಕಾಳಿಯಾಗಿ, ದುಷ್ಟರಿಗೆ ದುರ್ಗೆಯಾಗಿ, ಆದರೂ ನಿಮ್ಮನ್ನು ನಂಬಿದವರಿಗೆ ತಂಪಾದ ನೆರಳನ್ನು ನೀಡುವ ಮರದಂತೆ ಬಾಳಿ.
1: ಶ್ರೋತೃಗಳೇ, ಇಲ್ಲಿಯವರೆಗೆ ಕಾವ್ಯಧಾರೆ ಈ ಶೀರ್ಷಿಕೆ ಅಡಿಯಲ್ಲಿ ಸುಧಾ ವಿಕ್ರಮ್ ಅವರಿಂದ ಸ್ವರಚಿತ ಕವಿತಾ ವಾಚನ ಪ್ರಸಾರಗೊಂಡಿತು. ಈ ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಕಸ್ತೂರಿ ಬಾನುಲಿ ಕೇಂದ್ರದ ಕೊಡುಗೆ. ಕೇಳುಗರೆ, ಹೆಣ್ಣು ಮಗು ಮನೆಯ ಬೆಳಕು, ಅವಳ ಕನಸು ದೇಶದ ಬೆಳಕು. ರೆಕ್ಕೆ ಕೊಟ್ಟರೆ ಆಕಾಶ ಮುಟ್ಟುವಳು, ಅವಕಾಶ ಕೊಟ್ಟರೆ ಇತಿಹಾಸ ಬರೆಯುವವಳು. ಅವಳನ್ನು ತಡೆಯಬೇಡಿ, ಅವಳ ಕನಸಿಗೆ ರೆಕ್ಕೆ ನೀಡಿ, ಅವಳ ಹೆಜ್ಜೆ ನಿಲ್ಲಿಸಬೇಡಿ, ಅವಳ ಜೊತೆ ಹೆಜ್ಜೆ ಹಾಕಿ. ಪ್ರತಿ ವರ್ಷ ಅಕ್ಟೋಬರ್ 11 ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಆಚರಿಸಲಾಗುತ್ತದೆ. ಇದು ಹೆಣ್ಣು ಮಕ್ಕಳ ಹಕ್ಕುಗಳು, ಶಿಕ್ಷಣ, ಆರೋಗ್ಯ, ಸುರಕ್ಷತೆ ಮತ್ತು ಸಬಲೀಕರಣದ ಕುರಿತು ಸಮಾಜದಲ್ಲಿ ಜಾಗೃತಿ ಮೂಡಿಸುವ ದಿನ. ಇಂದು ಭಾರತೀಯ ಹೆಣ್ಣು ಮಕ್ಕಳು ತಾವು ಯಾವುದೇ ಕ್ಷೇತ್ರದಲ್ಲೂ ಹಿಂದೆ ಇಲ್ಲ ಎಂಬುದನ್ನು ಸಾಬೀತುಪಡಿಸುತ್ತಿದ್ದಾರೆ. ಅವ್ನಿ ಚತುರ್ವೇದಿ ಭಾರತೀಯ ವಾಯುಪಡೆಯ ಮೊದಲ ಮಹಿಳಾ ಫೈಟರ್ ಪೈಲಟ್ಗಳಲ್ಲಿ ಒಬ್ಬರು. ಅವರು MiG-21 ಬಿಸಾನ್ ಯುದ್ಧ ವಿಮಾನವನ್ನು ಏಕಾಂಗಿಯಾಗಿ ಹಾರಿಸಿದ ಮೊದಲ ಭಾರತೀಯ ಮಹಿಳಾ ಫೈಟರ್ ಪೈಲಟ್ಗಳಲ್ಲಿ ಒಬ್ಬರು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಭಾವನಾ ಕಾಂತ್ ಭಾರತೀಯ ವಾಯುಪಡೆಯ ಮೊದಲ ಮಹಿಳಾ ಫೈಟರ್ ಪೈಲಟ್ಗಳಲ್ಲಿ ಒಬ್ಬರು. ಯುದ್ಧ ವಿಮಾನ ಹಾರಿಸುವ ತರಬೇತಿ ಪಡೆದು ವಾಯುಪಡೆಯ ಕಾರ್ಯಾಚರಣೆಯ ಕರ್ತವ್ಯಗಳಲ್ಲಿ ಮಹತ್ವದ ಹೆಜ್ಜೆಯನ್ನು ಇವರು ಇಟ್ಟಿದ್ದಾರೆ. ಮೋಹನಾ ಸಿಂಗ್ ಭಾರತದ ಮೊದಲ ಮಹಿಳಾ ಫೈಟರ್ ಪೈಲಟ್ಗಳ ಪೈಕಿ ಒಬ್ಬರು. ಶಿವಾಂಗಿ ಸ್ವರೂಪ್ ಭಾರತೀಯ ನೌಕಾಪಡೆಯ ಮೊದಲ ಮಹಿಳಾ ಪೈಲಟ್ಗಳಲ್ಲಿ ಒಬ್ಬರು. ನೌಕಾಪಡೆಯ ವಿಮಾನಯಾನ ಕ್ಷೇತ್ರದಲ್ಲಿ ಮಹಿಳೆಯ ಪ್ರವೇಶಕ್ಕೆ ಇವರು ದಾರಿ ಮಾಡಿಕೊಟ್ಟಿದ್ದಾರೆ. ಶುಭಾಂಗಿ ಸ್ವರೂಪ್ ಭಾರತೀಯ ನೌಕಾಪಡೆಯಲ್ಲಿ ಪೈಲಟ್ ಆಗಿ ತರಬೇತಿ ಪಡೆದ ಮೊದಲ ಮಹಿಳಾ ಅಧಿಕಾರಿಯಲ್ಲಿ ಇವರು ಒಬ್ಬರಾಗಿದ್ದಾರೆ. ಕರ್ನಲ್ ಸೋಫಿಯಾ ಖುರೇಶಿ ಭಾರತೀಯ ಸೇನೆಯ ಮೊದಲ ಮಹಿಳಾ ಅಧಿಕಾರಿ. ವಿಶೇಷವಾಗಿ ಬಹುರಾಷ್ಟ್ರೀಯ ಮಿಲಿಟರಿ ವ್ಯಾಯಾಮದ ಭಾರತೀಯ ತಂಡವನ್ನು ಇವರು ಮುನ್ನಡೆಸಿದ್ದಾರೆ. ಹೆಣ್ಣು ಮಕ್ಕಳಿಗೆ ಅವಕಾಶ ನೀಡಿದರೆ ಅವರು ಕುಟುಂಬ ಅಷ್ಟೇ ಅಲ್ಲ, ದೇಶವನ್ನು ಮುನ್ನಡೆಸಬಲ್ಲರು ಎಂಬುದಕ್ಕೆ ಉದಾಹರಣೆಗಳು ಈಗ ನಿಮ್ಮ ಮುಂದೆ ಇವೆ. ಶ್ರೋತೃಗಳೇ, ಹೆಣ್ಣು ಮಕ್ಕಳ ದಿನವನ್ನು ಕೇವಲ ಒಂದು ದಿನ ಆಚರಿಸುವುದರಿಂದ ಉದ್ದೇಶ ಈಡೇರುವುದಿಲ್ಲ. ಪ್ರತಿದಿನವೂ ಹೆಣ್ಣು ಮಕ್ಕಳಿಗೆ ಗೌರವ, ಸುರಕ್ಷತೆ ಮತ್ತು ಸಮಾನ ಅವಕಾಶಗಳು ದೊರೆಯಬೇಕು. ಮಗಳು ಏನಾಗಬೇಕು ಎಂಬುದನ್ನು ನಾವು ನಿರ್ಧರಿಸುವ ಬದಲು ನಿನಗೆ ಏನಾಗಬೇಕು ಎಂದು ನೀನೇ ನಿರ್ಧರಿಸು, ನಾವು ನಿನ್ನ ಜೊತೆ ಇರುತ್ತೇವೆ ಎಂದು ಹೇಳುವ ಸಮಾಜ ನಿರ್ಮಾಣವಾಗಬೇಕಾಗಿದೆ. ಶ್ರೋತೃಗಳೇ, ಹೆಣ್ಣು ಮಕ್ಕಳನ್ನು ರಕ್ಷಿಸೋಣ, ಶಿಕ್ಷಣ ನೀಡೋಣ ಹಾಗೂ ಅವರನ್ನು ಸಬಲಗೊಳಿಸೋಣ. ಮಗಳು ಬೆಳೆದರೆ ದೇಶ ಬೆಳೆಯುತ್ತದೆ.

ಆಕಾಶದ ಅನಂತ ವಿಸ್ತಾರದಲ್ಲಿ ದೇಶದ ತ್ರಿವರ್ಣ ಧ್ವಜವನ್ನು ಹೆಮ್ಮೆಯಿಂದ ಹಾರಿಸುತ್ತಾ ಹಗಲು ರಾತ್ರಿ ಎನ್ನದೆ ತಾಯ್ನಾಡಿನ ರಕ್ಷಣೆಗೆ ಸಿದ್ಧರಾಗಿರುವ ನಮ್ಮ ವಾಯುಯೋಧರಿಗೆ ಇಂದು ಗೌರವ ಸಲ್ಲಿಸುವ ದಿನ. ಹೌದು, ಅಕ್ಟೋಬರ್ 8 ಭಾರತೀಯ ವಾಯುಪಡೆ ದಿನ. 1932 ಅಕ್ಟೋಬರ್ 8 ಭಾರತೀಯ ವಾಯುಪಡೆಯು ಸ್ಥಾಪನೆಯಾಯಿತು. ಅಂದಿನಿಂದ ಇಲ್ಲಿಯವರೆಗೆ ಭಾರತೀಯ ವಾಯುಪಡೆ ದೇಶದ ಭದ್ರತೆ, ವಾಯುಪ್ರದೇಶದ ರಕ್ಷಣೆ ಮತ್ತು ತುರ್ತು ಸಂದರ್ಭಗಳಲ್ಲಿ ನೆರವಿನ ಕಾರ್ಯಗಳಲ್ಲಿ ಮಹತ್ವದ ಪಾತ್ರ ವಹಿಸುತ್ತಾ ಬಂದಿದೆ. ಆಕಾಶದಲ್ಲಿ ಹಾರುವ ಪ್ರತಿಯೊಂದು ಯುದ್ಧ ವಿಮಾನದ ಹಿಂದೆ ಅಪಾರವಾದ ತರಬೇತಿ, ಶಿಸ್ತು, ಧೈರ್ಯ ಮತ್ತು ದೇಶಪ್ರೇಮ ಅಡಗಿದೆ. ಈ ವಾಯುಪಡೆ ದಿನದಂದು ನಮ್ಮ ದೇಶದ ಗಗನವನ್ನು ಕಾಯುತ್ತಿರುವ ಪ್ರತಿಯೊಬ್ಬ ವಾಯು ಯೋಧರಿಗೂ ಹೃದಯಪೂರ್ವಕ ಗೌರವ ಸಲ್ಲಿಸೋಣ. ಅವರ ಶಿಸ್ತು, ಧೈರ್ಯ ಮತ್ತು ತ್ಯಾಗಕ್ಕೆ ನಾವು ಕೃತಜ್ಞರಾಗೋಣ. ಎಲ್ಲ ಶ್ರೋತೃಗಳಿಗೂ ಭಾರತೀಯ ವಾಯುಪಡೆ ದಿನದ ಹಾರ್ದಿಕ ಶುಭಾಶಯಗಳು.

ಭಾರತೀಯ ಚಿತ್ರರಂಗದ ಆಕಾಶದಲ್ಲಿ ತನ್ನದೇ ಆದ ಬೆಳಕು ಮೂಡಿಸಿದ್ದ ಅಪರೂಪದ ಸೃಜನಶೀಲ ಪ್ರತಿಭೆ. ಹೊಸತನವನ್ನು ಹುಡುಕುವುದನ್ನೇ ತಮ್ಮ ಉಸಿರಾಗಿಸಿಕೊಂಡಿದ್ದ ನಿರ್ದೇಶಕ ಸಿಂಗೀತಂ ಶ್ರೀನಿವಾಸ ರಾವ್ ಇವರು 2026 ಅಕ್ಟೋಬರ್ 3 ಶನಿವಾರ ರಾತ್ರಿ ಚೆನ್ನೈನ ಕಾವೇರಿ ಆಸ್ಪತ್ರೆಯಲ್ಲಿ ತಮ್ಮ ಕೊನೆ ಉಸಿರೆಳೆದಿದ್ದಾರೆ. 1936 ಸೆಪ್ಟೆಂಬರ್ 21 ಆಂಧ್ರಪ್ರದೇಶದ ಗೂಡೂರಿನಲ್ಲಿ ಜನಿಸಿದ ಸಿಂಗೀತಂ ಶ್ರೀನಿವಾಸ ರಾವ್ ಅವರು 6 ದಶಕಗಳಿಗೂ ಹೆಚ್ಚು ಕಾಲ

ತಮ್ಮ ಸುದೀರ್ಘ ಪಯಣದಲ್ಲಿ ತೆಲುಗು, ಕನ್ನಡ, ತಮಿಳು, ಹಿಂದಿ ಸೇರಿದಂತೆ ಹಲವು ಭಾಷೆಗಳ ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ದಾರೆ. ಕನ್ನಡದ ಪ್ರತಿಭಾವಂತ ಕಲಾವಿದರೊಂದಿಗೆ ಕೆಲಸ ಮಾಡಿದ ಇವರು ಹಾಲುಜೇನು, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸೇರಿದಂತೆ ಗಮನಾರ್ಹ ಕನ್ನಡ ಚಿತ್ರಗಳನ್ನು ನೀಡಿದ್ದಾರೆ. ಅವರ ಸಿನಿಮಾ ಕೇವಲ ಮನರಂಜನೆಯಾಗಿರಲಿಲ್ಲ, ಹೊಸ ಕಲ್ಪನೆ, ಹೊಸ ತಂತ್ರಜ್ಞಾನ ಮತ್ತು ಹೊಸ ರೀತಿಯ ಕತೆ ಹೇಳುವ ಪ್ರಯತ್ನ ಅವರ ಪ್ರತಿಯೊಂದು ಕೃತಿಯಲ್ಲೂ ಕಾಣುತ್ತಿತ್ತು. ಸಿಂಗೀತಂ ಶ್ರೀನಿವಾಸರಾವ್ ಅವರು ಭಾರತೀಯ ಚಿತ್ರರಂಗದ ಪ್ರಯೋಗಶೀಲ ನಿರ್ದೇಶಕರು ಮಾತ್ರವಲ್ಲ, ಕನ್ನಡ ಚಿತ್ರರಂಗದ ಸ್ಮರಣೀಯ ಅಧ್ಯಾಯವೊಂದರ ಭಾಗವಾಗಿಯೂ ಸದಾ ನೆನಪಿನಲ್ಲಿ ಉಳಿಯುತ್ತಾರೆ. ಅವರ ಅಗಲಿಕೆಯಿಂದ ಭಾರತೀಯ ಚಿತ್ರರಂಗ ಒಬ್ಬ ಅಪರೂಪದ ಸೃಜನಶೀಲ ಪ್ರತಿಭೆಯನ್ನು ಕಳೆದುಕೊಂಡಿದೆ. ಸಿಂಗೀತಂ ಶ್ರೀನಿವಾಸರಾವ್ ಅವರಿಗೆ ಹೃದಯಪೂರ್ವಕ ಶ್ರದ್ಧಾಂಜಲಿಗಳು. ಈಗ ಸಿಂಗೀತಂ ಶ್ರೀನಿವಾಸರಾವ್ ಅವರ ಒಂದು ಗೀತೆಯನ್ನು ಕೇಳೋಣ.

ಶ್ರೋತೃಗಳೇ, ಮುಂದಿನ ಮಂಗಳವಾರದ ಸಂಚಿಕೆಯಲ್ಲಿ ಕೇಳಿ ದಸರಾ ಮತ್ತು ನವರಾತ್ರಿಯ ಕುರಿತು ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ.

ಇಲ್ಲಿಯವರೆಗೆ ಕಸ್ತೂರಿ ಕನ್ನಡ ಕಾರ್ಯಕ್ರಮ ಮುಗಿಯುತ್ತದೆ. ಮತ್ತೆ ನಮ್ಮ ನಿಮ್ಮ ಭೇಟಿ ಬರಲಿರುವ ಮಂಗಳವಾರದಂದು ಇದೇ ಸಮಯಕ್ಕೆ ಇದೇ ಮೀಟರ್ಗಳ ಮೇಲೆ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮೊಂದಿಗೆ ಇರುತ್ತೇವೆ. ಅಲ್ಲಿಯವರೆಗೆ ರತ್ನ ಅರ್ಚಕಳಿಗೆ ಅಪ್ಪಣೆ ನೀಡಿ ನಮಸ್ಕಾರಗಳು.